ಭಾರತೀಯ ಸಂಸ್ಕೃತಿಯ ಕೇಳ ಕಿಯನ್ನೇ ಶ್ರೀಲಂಕಿಕ ಅಪ್ಪಟ ನುಪುರುದು ದಯಾಕ್ ನೆನೆ ಏ ಬಹುಮು ಹುರು ಪುರುದು ದಯಾಕ್ ಏ ಅತ್ತರಿನ್ ಭಾರತೀಯ ಸಂಗೀತಯ ಕೇಳ ಕಿಯನ್ನೇ ಅಪೇ ಸವನ್ಪತ್ ಅತ್ತರಟ ಬಹೋ ಸಮೀಪ ದಯಾಕ್ ඉතින් මේ අවස්ථාවේදී අපි ඔබට සමීප කරන්නට තෝරගත්ත අපූරු හින්දි ගීතයක් එය ඔබේ සවනට වින්දනයක් එක් කරාවේ